0: ಕಾಯೇನ ವಾಚಾಯ ವಚಿರಸ ಭೂತೇ ಕುಲಮ ಪಕತಮಯ ಭೂತೋಪಾದಿಗಂಧಮಧ್ಯಂತ ಕಾಲಂತರೇ ಸಂವರಿತುಮ ಬುಧೇ
1: ಅನ್ನಮಯ್ಯಂ ಧಮ್ಮಾನುಪತಿ ನಯ್ಯಂ ಕರೋಮಸೇ.